ಭೂಪತಿ ಸತ್ತಿ ನಿವಾಸ ವಿಭು ಮಾಕಲು ಸಾಹಿತ ಶ್ರೀ ಕೃಷ್ಣ ಮಾರಿ ಗಿರಿಗೆ ತವ ಸುಪ್ರಭಾತ ಹೇ ನಿಂಬ ಪತ್ರ ವಿವಾರಿತ ಸರ್ವರೋಗೆ ಜಂಭೀರ ಮುಖ್ಯ ಫಲ ಮೂಲ.